ಇದಂ ಪಂಚನವದಿ ಸಂಧಿ ಸಹ ಚತುರ್ಷು ಭಾಗೇಶು ವಿಭಕ್ತಃ ಅಸ್ತಿ. ಸಮಾಧಿಪಾದಃ, ಸಾಧನಪಾದಃ, ವಿಭೂತಿಪಾದಃ, ಕೈವಲ್ಯಪಾದಃ, ಯೋಗ ಚಿತ್ತವೃತ್ತ ನಿರೋಧಃ ಇತಿ ಪ್ರಸಿದ್ಧ ಸೂತ್ರೇಣ ಯೋಗಸ್ಯ ಯಥಾರ್ಥ ಸ್ವರೂಪಂ ನಿರೂಪಿತಂ ಅಸ್ತಿ. ಅಷ್ಟಾಂಗಯೋಗಸ್ಯ ವಿಸ್ತೃತ ವಿವರಣಂ ಅಪಿ ಅತ್ರ ದೃಶ್ಯತೆ. ಸ್ವಾತ್ಮಾರಾಮಯೋಗಿನ ಹಠಯೋಗ ಪ್ರದೀಪಿಕ ವಿರಚಿತ. ಅಸ್ಮಿನ್ ಗ್ರಂಥೇ ಆಸನಾನಿ ಪ್ರಾಣಾಯಾಮಃ ಷಟ್ ಕರ್ಮಾಣಿ ಮುದ್ರಾ ಬಂಧಃ ಕುಂಡಲಿನಿ ಸಮಾಧಿಃ ಚ ವಿಸ್ತರೇಣ ವರ್ಣಿತಃ ಸಂತಿ. ಆಧುನಿಕ ಯೋಗಾಭ್ಯಾಸೇ ಅಸ್ಯ ಮಹತ್ವ ಬಹು ಅಧಿಕಂ ಅಸ್ತಿ.